ಹೋದೆ ಸಂಸಾರ ಸೋಯಿ ತರ್ಣಗಳ ನವಖಂಡ ಮೇ ಜೋತ್ ಸ್ವರೂಪಿ ರೋ ಪರ ಪನ ಮಥರಾ ಕಛ ಭೇದ ನಹೀಂ ಗುರು ಅರ್ಜನ ಪರ ತಖ ਹਰ ਸਤ ਰੂਪ ਸਤ ਨਾਮ ਸਤ ਸੰਤੋਖ ਤਰੇ ਔਰ ਆਦਿ ਪੁਰਖ ਪਰ ਤੱਕ ਲਿਖਿਓ ਅੱਛਰ।